ಭೈರವ ಪೂಜಿತ ಮಹೇಶ್ವರ ಮಹಾಕಲ್ಪ ಮಹಾ ತಾಂಡವ ಸಾಕ್ಷಿಣಿ ಮಹಾಕಾಮೇಶ ಮಹಿಷಿ ಮಹಾ ತ್ರಿಪುರ ಸುಂದರಿ ಚತುಷ್ಷಷ್ಟ್ಯುಪಚಾರಾಧ್ಯ ಚತುಷ್ಷಷ್ಟಿ ಕಲಾಮಯಿ ಮಹಾ ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತ ಮನುವಿದ್ಯಾ ಚಂದ್ರವಿದ್ಯಾ ಚಂದ್ರಮಂಡಲ ಮಧ್ಯಗ ಚಾರುರೂಪ.

ತ್ರಿಲೋಚನ ಖಡ್ವಾಂಗಾದಿ ಪ್ರಕರಣ ವದನೈಕ ಸಂವಿತ ಪಾಯಸಾನ್ನ ಪ್ರಿಯ ತಸ್ಥ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಗಿನೀಶ್ವರಿ ಅನಾಘತಾಬ್ಜನಿಲಯ ಶ್ಯಾಮಭಾವದನ

ಪೀತವರ್ಣಾಧಿಗಲು ಮೇಧೋ ನಿಷ್ಠಾ ಮಧು ಪ್ರೀತ ವಂದಿನ್ಯಾದಿ ಸಮನ್ವಿತ ದಧ್ಯನ್ನ ಸಪ್ತ ಹೃದಯ ಕಾಕಿನಿ ರೂಪಧಾರಿಣಿ ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ತಿ ಸಂಸ್ಥಿತ ಅಂಕುಶಾದಿ ಪ್ರಹರಣ ವರದಾದಿರಿಷೇವಿತ ಮುಗ್ಧೌತನಾಸಕ್ತ ಚಿತ್ತ ಸಾಕಿನ್ಯಂಪ ಸ್ವರೂಪಿಣಿ ಆಜ್ಞಾ ಚಕ್ರಾಂಚ ನಿಲಯ ಶುಕ್ಲವರ್ಣ ಷಡಾನನ ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ ಹರಿದ್ರಾನ್ನೈಕರಸಿಕ ಹಾಕಿ ನೀರು.

ವಿಶ್ವಗರ್ಭ ಸ್ವರ್ಣಗರ್ಭ ಅವರದಾರ ಭಾಗದೀಶ್ವರೇ ಜ್ಞಾನ ಗವ್ಯ ಪರಿಚ್ಛೇದ್ಯ ಜ್ಞಾನದ ಜ್ಞಾನ ವಿಗ್ರಹ ಸರ್ವ ವೇದಾಂತ ಸಂವೇದ.

ಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಸರ್ವಾಧಾರ ಸುಪ್ರತಿಷ್ಠಾ ಸದಸ ದ್ರೂಪಧಾರಿಣಿ ಅಷ್ಟಮೂರ್ತಿರ್ ಅಜಾದಿತ್ರಿ ಲೋಕಯಾತ್ರಾ ವಿಧಾಯಿನಿ ಏಕಾಕಿನಿ ಭೂಮರೂಪ ವಿದ್ವೈ.

ಮಾಸುಧಾಶ್ರುತಿ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಯಜ್ಞಪ್ರಿಯ ಯಜ್ಞಕರ್ತ್ರಿ ಯಜಮಾನ ಸ್ವರೂಪಿಣಿ ಧರ್ಮಾಧಾರಾಧನಾಧ್ಯಕ್ಷ ಧನಧಾನ್ಯ ವಿವರ್ಧಿನಿ ವಿಪ್ರಪ್ರಿಯ ವಿಪ್ರರೂಪ ವಿಶ್ವಭ್ರಮಣಕಾರಿಣಿ ವಿಶ್ವಗ್ರಾಸ ವಿದ್ರುಮಾಭ ವೈಷ್ಣವಿ ವಿಷ್ಣು ರೂಪಿಣಿ ಅಯೋ ನಿರ್ಯೋನಿ ನಿಲಯ ಕೂಟಸ್ಥಾಕುಲ ರೂಪಿಣಿ ವೀರಗೋಷ್ಠಿ ಪ್ರಿಯ ವೀರ ನೈಷ್ಕರ್ಮ್ಯಾನಾಥ ರೂಪಿಣಿ ವಿಜ್ಞಾನ ಕಲನಾ ಕಲ್ಯ ವಿದಗ್ಧ ಬೈಂದವಾಸನ ತತ್ವಾಧಿಕ ತತ್ವಮಯಿ ತತ್ವಮರ್ಥ ಸ್ವರೂಪಿಣಿ ಸಾಮಗಾನ ಪ್ರಿಯ ಸೌಮ್ಯ ಸದಾಶಿವ ಕುಟುಂಬಿನಿ ಸವ್ಯಾಪ ಸವ್ಯ ಮಾರ್ಗಸ್ಥ ಸರ್ವಾಪದ್ವಿ ನಿವಾರಿಣಿ ಸ್ವಸ್ಥ ಸ್ವಭಾವ ಮಧುರಾಧೀರಾಧೀರ ಸಮರ್ಥಿತ ಚೈತನ್ಯಾಧ್ಯ ಸಮಾರಾಧ್ಯ ಚೈತನ್ಯ ಕುಸುಮ ಪ್ರಿಯ ಸದೋದಿತ ಸದಾ ತುಷ್ಟ ತರುಣಾದಿತ್ಯ ಪಾಟಲ ದಕ್ಷಿಣ ದಕ್ಷಿಣಾರಾಧ್ಯ ದರಸ್ಮೇರ ಮುಖಾಂಬುಜ ಕೌಲಿನಿ ಕೇವಲಾರಬ್ಧ ಕೈವಲ್ಯ ಪದದಾಯಿನಿ ಸ್ತೋತ್ರ ಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ ಮನಸ್ವಿನೀ ಮಾನವತಿ.